ಮೃತೆ ಡಾವರುಡವಂಗೆ ಪವರ್ಭವಂಗೆ ಮುಜಾಫರಂಗೆ ತೇಜ ಬರಂಗ್ ಲಂಕುಡಿಯ ಬಾಂಧೆ ಆಯುಧ ಬಾಂಧೆ ಸೈನ್ ವಿಮರ್ದನ ಕಾಲ ಸುರಂಗ್ ಅಷ್ಟಾಯುಧ ಚಮಕೆ ಹೂ ಖಣ್ ಧಮಕೆ ಅತಿಥಿ ಝಮಕೆ ಫುಂಕ ಫನಂಗ್ ಜಯ ಜಯ ಹು ಸೀಮಾಸುರ ಮರ್ದನ ರಮಕ ವರ್ಧನ ದೈತ ಜಿಣಂಗ್ ಚಂಡಾಸುರ ಚಂಡನ್ ಮುಂಡ ಮಿಮುಂಡನ್ ಖಂಡೆ ಅಖಂಡನ್ ಖೂನ್ ಖಿತೆ ದಾಮನೀ ದಮಂಗಣ ಧುಜಾಫರಂಕಣ ಫಣಿ ಫುಂಕಾರಣ ಜ್ಯೋತ ಜಿತೆ ಸರ್ದಾರ ವಿಪರ ಖಂಡ ದುಷ್ಟ ಪ್ರಕರ ಖಂಡ ಪುಷ್ಟ ಪ್ರಹರ ಖಂಡ ದುಷ್ಟ ಮಥೆ ಜಯ ಜಯ ಹು ಸೀಮಾಸುರ ಮರ್ದನ ಭೂಮಾ ಕಾಸಲೂರ್ದೇ ದಾಮನಿ ಪ್ರಕಾಶನ್ ಸುಷಮ ನಿವಾಸನ್ ಶ್ರೇಷ್ಠ ಪ್ರಕಾಶನ್ ಗೂಢ ಗತೆ ರಕ್ತ